ಯತಾ ಬಾರಿಕಿಯ ರಾಗೋಕಿ ಶೃಂಗಾರ ಸುರೂ ಕಾ ಸಮಯ ಬೀತಾ ದೌರ್ ಬದಲೆ ಕಾಯಂ ಹೈ ಸಂಗೀತ ಕಿ ಮಧುರ ಪಾಠಶಾಲಾ हर रोज सुबह और शाम 6:45 पर संगीत सरिता सिर्फ विविध भारती पर।